ಮುಟುಕ್ ಸೀರ ಕೋಯ್ ಇತರೋಣ ಮುತುಕ್ ಓಲಾ ಮೂಜಿಗ ಪುರಕಿಡ ಪಿರ್ಮಾಯ್ ಇತ ಸೇ ಬರೇಜಾ ಹಮುತುಕ್ ಓ ರಸಾಂ ಕಪಾಸಿತರ್ನಿಯ ಇತ ಮಕ್ ಫೇತೋ ನೋ ಮಾನೆ ಮಿಲೇನ್ಯುನಿಯ ಇತ ಮಕ್ ಸಾಬೆಡೋರಿಯಾ ನೋ ಕ್ರಿಯಾಟಿವಿಡಾಡೆ ನೆಬೆ ಹೋಲಾ ಇಸಿ ಲಿಯಂ ಇಡಾ ಬಾ ಎನರ್ಜಿಯಾ ಸ್ಪ್ರಿತು ನೆಬೆ ನಕ್ಲೋಕೆ ಇಯ ಇಂಟರ್ಕೊನೆಕ್ ಸಾವ್ ಒಬ್ಬುವತ್ ಹೋತು ಹೋತು ಇತ ಮಕ್ ಮುಡಾನ್ಸಾ ಫೋ ಆತೆಂಬ್ರಾನಿ ಅತುಕುರ ಲಾರಾಂಗ್ ನೋಲಿಯು ಹಕಾರಕ್ ಸೈ ಸೆಂಟ್ರು ಟ್ರಾನ್ಸ್ಫಾರ್ಮಸಾವ್ ನಿಯಂ ಇತ ಹಕಾರಕ್ ರೆಕೊನೆಸೆ ಇತನ್ಯ ಆಂ ಕೊಂಜುಂತು ನೋ ಇತನ್ಯ ಸಂತಿದಾಡೆ ಹಕಾರಕ್ ಡೆಜೆಂವೋಲ್ವೆ ಹೋದಾಮೆ ಬೀತ್ ನೋ ಡೋಮಿ ಇತ ಮಕ್ಸೈ ಸಾಸಿ ಕೊನಬಾ ಮೋರಾಸ್ ನೋ ಇಂಜುಸ್ತಿಸಾ ನೆಬೆ ಹಲೇವು ಇತ ಹಕಾರಕ್ ಸೈ ಬೇಲುಂಗ್ ಇಹಲುತಾ ಇತ ಫಿಯರ್ ಇಹ ಇಗ್ವಾಲಿಡಾಡೆ ನೋ ಡಿವರ್ಸಿಡಾಡೆ ರೆಸ್ಪೆಕ್ಟಾ ಇತನ್ಯ ಡಿಫರೆನ್ಸಾ ಸೀರ ಇತ ಫಿಯರ್ ಕಾತಾ ಫೋ ಮಾಕ್ ಹಹಾಲೋಕ್ ಸಿಮುನಿಯ ಇಹ ಕುರ ಇತ ಆಂಗ್ ರಾಸಿ ಇತ ಕುರ ಇತನ್ಯ ಮುಂದು ಇತ ಫಿಯರ್ ಕಾತಾ ಇತ ಹೋತು ಇಹ ಇಂಟರ್ಕೊನೆಕ್ಸಾಂ ನಿಲಾರ ಪಾರ್ತೆ ಹುಸಿ ಬೇಯಾಲ ಸೀರ ನೋಲಬಾರಿ ಸೀರ ನೆಬೆ ಮಾಯ್ ಪಾರ್ತೆ ಹೊರಾಯ್ ಮುಂಡು ನೋ ಫಿತುನ್ ಸೀರ ಆಮೇನ್.